0: ತೋಬುಗ ಆಗುರಹಮು ಗಮಲುಮು ಅವಲಿಚಿಗೂ ಬಿಯಾಲರಿನ ಆಗಿಲ್ಲ ತು ಊರಿ ತುಗು ಎಲು ಗಯಾರಲ್ಲ ತಹ ಮರುಲಿ ನೋ ಫುಲಾಸು ಮಕ್ಕೈರವತಿ ದಿಸಲು ಇದ್ರಾಗೋ ನಿಗಿ ಲೆಂಗೆ ಬಲ್ಬೈ ತೋ ನಿಗಿರು ಅಲ್ವಾಗು ಊರು ಐರು ಮುದಿಮಿ ಅಬ ಲೆವೆರ ಹದ್ರಾಗೋ ನಿಗಿ ದು ನಲ್ಲಿ ಮುಲುಗಿಗೆ ತಾರಿಗಿ ಊರಿ ತುಗು ಸಾರಾ ಗುದು ನಕೈ ದು ನ ಚುರು ನು ಎಬೆ ಲದ್ದುರು ಗುದುನು ಎಬೆ ಇನಿ ಊರಿ ತುಗು ಗಮಲುಮು ಅಬ ಲೀದರಗುನು ಮೂವ ಊರಿ ತುಗುಯ ಅಬ ಲಾಹೋರ ಚುಮು ಅಬ ಲಚೂರು ನಿ ಸುಂದು ನಲೆ ಲಿಗಿರ ಗುದು ಬೈದ್ರಾಗೋ ನಿಯುಮುಲುಗುಗು ಗಾಯಿ ತಿಮಾತಿ ದ್ರಾಗೋ ತುಮ ಊರಿ ತುಗುಯ ಅಬ ಲೀದಿ ಅಗೈ ದ ಗೊಹಾಮ ತಿರಹಿ ಹ ನೀದು ಮೈ ಲಾವ್ಲೆ ಲುಬೈ ಬೈ ಬುಂಗಿ ಫಲ ಹಮೈ ಲುಗಾನು ದಿ ಹೆಸು ಕ್ರಿಸ್ ಅಬ ತಿ ಲಾರಾರ ಮು ದ್ರಾಗೋ ಲಾರು ಬರಾನ
1: Apocalipsis capítulo 13
0: Aba narihi lamu deru aba monstru barana hagi sedin lichigu dis ligachu nyenye rid log ka ligachu lumairi burile aubai lanaba goi bungiu log ka lichigu monstru ligia lenege gaigus itrali lugu dikai lugu dios liami liuma kama liuma liu aba lichigu ni dragon lubafu luma lala lu luma saragu bafu lu lagumati nyenye aba chanti logo aba lidagen lichig monstru ligi wairiti lunye be lafaru ni hilago be gamalumo aba larei dago liwo wairiti hanegi songri ge la monstru ligi aba hahu drogo lo dragon logo lichigu gumadi lu monstru aba ge hahu drogo lo monstru aba haniego
2: wati ni aba kai monstru le kaba ga yara lafaru ni
0: igiru wati ge monstru ligi ya lu la dimore ha dimore buiti lu ugo lu malu la nabaguni bungi ಲುಮಲ್ ಲಗುಮದಿ ಹ ಲಗು ಬಿಯಾವೇ ಬಿಯಾ ಹಾತ್ ಅಬ ಲದ್ದುಗ ಈತರ ಅದಿಮುರ ಹತ್ತಿ ಉರಿ ಬತ್ತಿ ಲಗು ಬುಂಗಿ ಅನ್ನ ಬಲೈ ಲೀರ್ ಲಾನಿ ಸಾಂದ್ವಾರಿಯು ಹಮ ಹ ಸಿಯಲುಮ ಇಗಿರು ಒತ್ತಿಗೆ ಎಲ್ಲೋ ಲಗ್ಗೈ ದಗು ಹಮ ಲಾನಿ ಗು ಬುಂಗಿಯು ದರಿ ಲಗ್ಗಾ ನೀರು ನೀ ಅಬ ಲಿಚುಗು ನಿವ ಉಬಾಫು ಲು ಹವಾಗು ಸೂ ರಾಸ್ ಫುಲ್ಲಾಸು ಇಂಜೆ ಲುಮ ನೇಚ ಅಬ ಮೆ ಹಾಹು ದ್ರೋಗು ಸೂ ಹ ಗನೋ ಬಯೋ ಬೋಗು ಲು ಮೋಸ್ತು ಲಿಗಿ ಹ ಉವ ಬಯ್ಯ ಹಿರಿ ಬುರುವಯು ಲುಮಗೆ ಲುಬ್ಬರಗೆ ಲದ್ದುಗು ಉಬೋ ಉತ್ತಿದ ಲಿಬ್ರು ತೊಲ್ಲಾನಿ ನೈಬಾಗರಿ ತೊ ಲುಮಬೋ ಮುದು ಲೆ ಓವೆ
3: ಲೆಗರಿಗೆ ಇರುಗುತಿ ಲು ಲಗಾಂಬು ಅಗಾಂಬಲ ಹಲೂತಿ ಹನಗ ಅದರುವ ಹನಗ ಬದರು ಹಲೂತಿ ಹಾಫರವಾಗು ತಾವು ಎಫೆಂ ಹಾಫರವಾಗು ತಾವು ಎಫೆಂ ನಿಂಬ ಲರಿ ಹುವ ಹೆದರೆ ಬುಗು ಲುಮ ಹಫಿಯೆ ಲಾನಿ ಗುಬುಂಗೆ
0: ಲಾರಿಗೆ ಅಬ ನರಿಹಿ ಅಬ ಮೋಸ್ತ್ರು ಲಂಬುದೇನು ಮೂವರುಗುಗೆ nyenye bia ganchu luago kama ligachu mudu gamalumo italene latimune ha kama aba dirago nyenye sulu bafu furumete monstru luma liyua abaladiga lu hau drago sungri ge hau bo go bay lu furumete monstru le larei da guag dubai lidage chantile luago adiga tigia owe buburi milago aburiga da diwatu ge meti sielu ge lu muargu hagibu ge grige abaleye dunia hau bo go bay lauburi milago le ubai lichigu ubafu lu lu ladiga ni linyo waru furume guarig monstru aba ladiga gudu aba liya wa monstru lega wago bani chanti ani mowe aba libihi habia wa monstru ubafu lu lichigu ibagari tu liya wa furume ti monstru lu tadimune ha lu malu tafara gunia sunha mahu drogonti ya tu adiga tigia lu sun la grigia waina muhanya nyuburiginya risitia gudemetia idamuni mama idamuni lu lichigu aba mak luagu hahabu le honwere o luagu la herep lugia uala ni aba gayarati la ganye ha ni kata ni la lugu ha ahi ua lumaku monstru o li numero liri luagu pusiti te kate le lichu au le gufura andati aturi hale li numero monstru la diga li numero la uguri ani ani ha numero ligia sisi sa uru wa sisi
1: Apocalipsis capítulo 14
0: Lari gelira, aba narihi ni mudu rara labulu gubu bule siyon. Nyenye nusa biyawe gadir milu grigi lum. Ha, buri wanyu bayi liri, mudu luma liri, lugu chi hereberu. Lari gaba nagabu, aba amuri, nyubiti, siyelu ge kama lamuri barana. Kama gine ladirgu daba wayuru le heret. Itra liya gine kama hamuga tamuri saragu aripa. Aba heremu ha grigi hagia, aba uremu iseri ligibu ge lala uruwe, luma hagibu ge gadir kate ya gabagari te hagia luma hagibu ge waya ya mutu uoti niaba gayara lumuti lanichi guremu ligia gufunanda hawaidigia saa biyawe gadir milu haa salba rubaya hada ge haa ubowa gubaya hagia haa madara gumba ya hongu wa hama unia ridi iti harumanyu falaha mai mudu le nyihi lumuti lidi diri watia ani salba wahagi hada ge grige ha furumi ete ideve se lu bungi lu malu mudu madari nu wati ni murusu iyeni lagu hayumaru ladiga harumati ligi ge bungi abati nani hi aba ya angeli ahamaha lambida go ciel nyenye uganule magumu chediti lu malu la puri cheni honha aganobe ubo wago hon sung necha nigu rasa luyeri dimure iluma sung flas la riega la umala ligereti
4: Inebe la bungi umu, rugu buye me weni kuni lu, chindu sata anu la musra zinu. Kutuko huma anule atiku balisiye lu, luma ubo, barana luma lise isi ntuna.
0: Abaliabi aba ya angeli larigi, abalarinyegu.
5: Heigua, Babilonia to weni kubon, la diga tabacharo da gudini, sum nechani, la udiven le lanina, livie ligabili toseru.
0: Abaliabi aba ya haruwa angeli, abalarinyegu lau umala liheriti,
6: Le audio raguti lu mostru, lu matun liava, igira di vieme lu laburi di nu aliri mostru, lu abu luomo o le reberugu, latu quei di vien le lanina, la narime li gagni pungiu, le lessero quei li don li copona li gagni. Aba me la soffriru, lau atu lu ma soffru li gibuge mutun, lu ma ha gibuge angigu, ha sanduvai. La wari ruba,